ಈಶಾನಾಥ ಸಾನುವ ಸ್ವಾಮಿ ಅಳೆ ಅಳಕುಮಿ ಅಳೆ ಅಳ ಹಂಗ ಪಲ್ಗ ಬಟ ಶಿವ ತರ್ಕೋ ಅಳೆ ಅಳಕುಮಿ ಅಳೆ ಅಳ ಹಂಗ ಪನ್ನೀರ ನೋಡಿ ಲಚ್ಚಂಗೋಡಿಯ ಅಳೆ ಅಳಕುಮಿ ಅಳೆ ಅಳ ಪಡಿ ಅಳ ಪಡಿ ಅಳಕ ಅಳ ಅಳ ಕುಮಿ ಅಳ ಅಳ ಹಂಗ ಸತಿ